0: ನೋಡ್ರ ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೌಲೆ ನೋಡ್ರ ನೀ ಕನ್ನ ಮುಂಡೋಣ್ರ